ದರ್ಶನಮಾಹಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಾಯ ಅಕ್ಷಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರೇ ಇತ್ತನಯಾಂ ಜೀವ ಜಗಂ ಆದಿ ಇವಯಾವು ಎಪ್ಪ

ನಿರಚನಮಯ ನಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಯ ಅಚಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರೇ ಇತ್ತನಯಾಂ ಜೀವ ಜಗಂ ಆದಿಯುಳ್ಳೈ ಇವಯಾವು ಎಪ್ಪ